0: ಆಯಾಮತಿ ಕಿತಾಂಗ ಕಮಲ ಕಮುನಾರದೆ
1: ಆಯಾಮತಿ ಕಿತಾಂಗ ಕಮಲ ಕಮುನಾರದೆ ಸಾವ ಗರ್ಭಣ ಬಿಡಾಲೆ ತೀತಿಯಾ ನು ಮಂತಕರ್ ಆಯಾಮತಿ ಕಿತಾಂಗ ಕಮಲ ಕಮುನಾರದೆ ಚಾರಿ ಮೂಲಿ ಪುಷ್ಪ ಜಾನೆ ಗಾಲಿಯಾ ಹಸಾರದೆ
2: ಅವ ಪತ್ರನಾಮ ಪಲಕ ಜಿಂದಗಿ ಕೆ ದಿಲು ಸಾರದೆ
3: तेरे की हवा निकल गई।
4: जैक लगाओ। किक किक किक किक। टेबली तैयार। अरे पंपिंग।